ಸಿ ರಾಮಮೋಹನ್ ರಾವ್, ಮಾನ್ ಸಿಂಗ್, ಶ್ರೀ ಕೆ ಲಕ್ಷ್ಮೀ ನರಸಯ್ಯ, ವಾರ್ತಾ ಹರಡು ಶ್ರೀ ನಂದೂರ್ ಸುಬ್ಬಾರಾವ್ ಪಾಲ್ಗೊಂಡರು. వినండి అనార్కలి నాటకం.